ಮಠ ಜ್ಞಾನ ಪೆನ್ಸಾಂದಿರ ಸುನಪದಿ ಹೃದ ಸಾವ ಮನುಷ್ಯ ನನ್ನ ಹಲ್ಪ ಹರದ ಪದ ದುಯಿ ಹುಸುವ ರಾಮ ನಾಮ ಅಂತರವರ ತಾರ ಪೂರಿ ಕುರಿಕ ಪೂರಿ ದೀಕ್ಷೆಯ ಜನ ಬಸದ ಸಜ್ ಪ್ರೀಕ್ಷೆಯ ಮಂತನ್ ನಾಮ ಜಪ ಹಲಿ ಬಲಾಯಿ